0: ಮಖಲ್ಮಧ್ಯಗಿ ಥೋರಂ ಸಿಂಗ್ ಸಂದುಕ್ತನ ತಹಂಜರಿಬ ಅಸಿ ಆಕಾಶವಾಣಿ ಇಂಫಾಲ್ಗಿ ಎಫ್ ಎಂ ಸಂಗೈ ಚಾನೆಲ್ದಗಿನಿ ಹೌಸಿಗ್ ಅಮುಕ್ ಲಾಂಥೋಕ್ಚರಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಎಸ್ ಸಮಗ್ರ ಶಿಕ್ಷಾ ಮಣಿಪುರ್ಗಿ ತೆಂಬಾಂಗ ಲೋಯ್ನ ಸಂದುಕ್ಪ ಥೌರಂ ಅಪಾರ್
1: ಹಂಗಿ
2: ಅಚೌಪ್ಯಾ ಕೈದೌರ್ಯ ಕೈ ಹಾಯ್ಗೆ ಹಾಯುನೆ
1: ಜೇಮಾ ಲಂಚೇನ್ ಭಿಹೋಯ್ಗಿ ಸ್ಕೂಲ್ದ ಅಮುಕಸು ಅಧಾರ್ ಪೋರೋ ಹಾಯಿ
2: ಓ ಓ ಓ
1: ವಾಚ್ ಆಫ್ ದ ಫೋಮ್ ಅಮಸು ಥಾರಿ
2: ಕೈದೌರೆ ಹಾಯ್ಬಿನೋ ಅದು ಕರಿ ಫೋಮ್ ನೋ
1: ಅದು ಇಚೇಮದಿ ಓಜಾನಿನ ಖಂಗ್ಲಂಗನಿನ ಹಂಗಿನಿ
2: ಕದಾಯ್ ನಂಗೆ ವಾಟ್ಸಪ್ ಯಾವ ಫೋನ್ ದು ಪಿರು ಥಾರ ಇಬ ಫೋಮ್ ದೋ ಐ ಅಮುಕ್ತ ಯೆಂಗೆ
1: ತು ಸಿಲೈರೆ
2: ಓ ಸಿಗಿ ಸಿರಾ ಸಿದಿ ಅಪಾರ್ಗಿ ಕನ್ಸೆಂಟ್ ಫೋಮ್ ತುನಿ
1: ಅಧಾರ ಅಮುಕ್ ನಮ್ದೊಯ್ರೋ
2: ನತ್ತಿಯೇ
1: ಅಧಾರ ತೌರಗ ಲೈ ಸ್ಕೂಲ್ ನೇನ ಕೋಕ ಗಾವಿ ಜೆರಾಕ್ಸ್ ದುಕಾನ್ದ ಪ್ರಿಂಟ್ ಔಟ್ ಲೌಬದ ವಾಸು ವಾರೆ ಹಿನ್ಮನ್ಕ್ರೆದ
2: ಅಚೌಬಿ ನಂಗು ಐನ ಹಾಯ್ಸ ಅಮುಕ್ತ ತಾವ್ ಸಿದಿ ಆಧಾರ್ ಹಾಯ್ಬ ನತ್ತಿ ಮಿ ಅಪಾರ್ ಹಾಯ್ಬನಿ
1: ಚೊಪ್ ಮಾನದ್ರು ಅಪಾರ್ ಅಧಾರ್
2: ಮಾನದೆ ಹೇ ಅಪಾರ್ ಸಿದಿನೆ ಲಂಚೇನ್ ಬಿ ಹೋಯ್ ಗುಂಬ ಮಹೈರೋಯ್ ಕುತಿಂಗ್ ಮಕ್ಕಿ ಸಕ್ತಾಕ್ ಚೆ ಒಯ್ಗದೌರಿಬ ಅಮ್ಮನಿ
1: ಸಕ್ತಾಕ್ ಚೆ ಒಯ್ದೊಯ್ಬ
2: ಹೋಯ್
1: ಅದುಗ ಫೋಮ್ ಸಿದ ಮಮಾ ಮಪ್ಪಾ ಐಕ್ಯಗೆ ಸಹಿ ತೌರು ಅಧಾರ್ ಹಾಪೋ ಹಾಯ್ಸಿನ ಕರಿಗಿಯ
2: ಸ್ಕೂಲ್ ನ ಹೈರತ್ಲಿಬ ಅಸಿ ಐಕ್ಯಗೆ ಅಯ್ಯಾಬ ಪಿರಉ ಹಾಯ್ಬನಿ ಅದುಗ ಅಪಾರ್ ಐ ಡಿ ಸೇಮ್ಬ ಮತ್ತಮ್ದ ಆಧಾರ್ ಯಾವ್ದುಬ ಸುಂಗ್ಯಾ ಯಾದೆ ಅದುನಸು ಆಧಾರ್ ಹಾಪು ಹಾಯ್ರಿನಿ ಅದುನ ಮಹೇರೋಯ್ ಅದುಗೆ ಆಧಾರ್ ದು ಸುಂಸೋಯ್ ಶೋಯ್ದನ ಹಾಪಿಗದಬನಿ ಅಪಾರ್ ಐ ಡಿ ಸೆ ಸೇಮ್ಲಬದಿ ಇಚಾಸಿಂಗಿ ಮಹೈ ತಂಬಗಿ ಮರು ಒಯ್ಬ ರೆಕಾರ್ಡ್ ಖುದೇನ್ ಮಫಮ್ ಅಮದ ಚೆಕ್ ಸಿನ್ನ ತಮ್ಗದೌರಿನಿ
1: ಫೋಮ್ ಸೆ ಪೀದ್ರದಿ ಯಾದಿ ಕೋದುದ್ಯ
2: ಪೀದಬ ಯಾದೇಬೊ
1: ಆಧಾರ್ ಸಿನ್ನ ಕನಾದ ಪೀದೊಯ್ಬ
2: ಫೋಮ್ ಮದು ಸ್ಕೂಲ್ ದ ಪಿಕಟ್ಪ ಮತಂದನೆ ಆಧಾರ್ ದುಸು ಹಾಪಿಗದೌಬನಿ ಕನ್ಸೆಂಟ್ ಫೋಮ್ ಪಿಕಟ್ಲಬಸಿದ ಐಕ್ವೈನ ಯಾರೆ ಇಚಾಗಿ ಅಪಾರ್ ಐ ಡಿ ಸೇಮ್ಬ ಹಾಯ್ರಿಬನಿ ಸೆ ನಂಗ್ಸು ಗ್ಯಾನ್ ತಾನಬ ಅಯ್ಯಮ್ಮ ಹಾಯ್ಗೆ ಅಕ್ಕೊಯ್ ಮ್ಯಾಮ್ ಲೋಯ್ನಮಕ್ಸು ಖಂಗ್ನಬನೆ ಕೋ ಹಯೇಂಗ್ ಹೆಕ್ತ ಅಕ್ಕೊಯ್ಗೆ ಸ್ಕೂಲ್ದ ಚಟ್ಲಗ ಓಜಾ ಪ್ರೀತಮ್ದನೆ ಹಂಗ್ಲುರಸಿ
3: ಓಜಾ ಶಾಂತಿ
4: ಓಜಾ
3: ಐ ಓಜಾಬು ಐಜರಂಲಿಬನೆ
4: ಓಜಾ ಪ್ರೀತಮ್ ಕ್ಲಾಸ್ ವಾಟ್ಲಿಬ ನಟ್ರೋ
3: ಓ ಓ ಹಾಗ ವಾಟ್ಲಿ ಓಜಾ
4: ಸೆ ಮಹಾಕ್ ಅಸೆ ಐಗಿ ಇನ್ನೌನಿ ಅಚೌಬಿ ಕೌವಿ
3: ಓ
4: ಮಾಂಗೊಂದನೆ ಅಪಾರ್ಗಿ ಮರಂದ ಖರ ಫಜನ್ನ ಅಮುಕ್ತ ಹೈರೌಸೆ
3: ಯಾನಿ ಯಾನಿ ಅಸೋಮ್ ಕಂಪ್ಯೂಟರ್ ರೂಮ್ ದ ಚಂಗಗ ವರಿ ಸಾರುರಸಿ
4: ಹೋಯ್ ಹೋಯ್ ಚಂಗರ್ಸೆ ಲೋ ಅಚೌಬಿ ಚೌಕ್ರಿ ದುದ ಫಮು ಓಜಾ ಪ್ರೀತಮ್ ದ ನಂಗ್ನ ಹಂಗ್ನಿಂಗ್ಬ ಖಂಗ್ನಿಂಗ್ಬ ಲೋಯ್ನ ಹಂಗ್ಬ ಯಾರನಿ
1: ಓಜಾ ಇಚಾನುಪಿಗಿ ಸ್ಕೂಲ್ದಗಿ ಅಪಾರ್ಗಿ ಫೋಮ್ ನೇನ ಅಮ ಪಿರಿ ಐದಿ ಅಧಾರ್ ಹಾಯ್ನ ಖಲ್ಲುರೆ ಇಚೇಮನ ಅಪಾರ್ ಹಾಯ್ಬನಿ ಅಧಾರ್ಗ ಖೆನೈ ಬುದ್ಧಿ ಹಾಯ್ಬಿರೆ
3: ಮಾನೆ ಮಾನೆ
1: ಅದು ಓಜಾ ಮಸಿಗಿ ಮರಂದ ಲೈಬ ವಫಂ ಖುದಿಮ ಓಜಾನ ಮುಕ್ತ ಹಾಯ್ಬಿಯು
3: ಯಾನಿ ತೈಮ ನನಾವ್ ಹಾಯ್ಜಗೆ ಅಪಾರ್ ಹಾಯ್ಬದಿ ಆಟೋಮೆಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಹಾಯ್ಬನಿ ತೈಮ ಭಾರತ್ಕಿ ಮಹೈರೋಯ್ಸಿಂಗಿದಮಕ್ತ ಸೇಮ್ಗದಬ ಟೋಪ್ ಟೋಪ ಅಕಾಡೆಮಿಕ್ ಐಡೆಂಟಿಟಿ ಅಮ್ಮನಿ ಆಧಾರ್ ನಂಬರ್ ಲೈಬ ದುಮಾಯ್ನ ಅಪಾರ್ಗಿಸು ಮಸಿಂಗ್ ತರಾನಿಥೋಯ್ನ ಸಾಬ ಐ ಡಿ ಅಮ್ಮ ಮಹೈರೋಯ್ ಕುದಿಂಗಿ ಲೈಗನಿ
1: ಓ ಅದೂರ
3: ಮಾನೆ ಮಾನೆ ತೈಮ ಭಾರತ ಲೈರಿಬ ಪ್ರೀ ಪ್ರೈಮರಿದಗಿನ ಯೂನಿವರ್ಸಿಟಿಗೆ ಥಾಕ್ತ ಲೈರಿಬ ಮಹೈರೋಯ್ ಕುದಿಂಗ್ಮಕ್ಕಿ ಸೇಮ್ಗದೌರಿಬ ಐ ಡಿ ನಿ ಮಸಿ ಅಮುಕ್ ಸೇಮ್ಕಿಬ ಅಸಿನ ಪುನ್ಸಿ ಚುಪ್ಪ ಚನಗದಬ ಐ ಡಿ ನಿ
1: ಪುನ್ಸಿ ಚುಪ್ಪ ಚನದೊಯ್ಬ
3: ಹೋಯ್ ಇತೈಮ ಮಹೈರೋಯ್ ಅಮಗಿ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಸಿಂಗ್ ಮಾರ್ಕ್ ಶೀಟ್ಸ್ ಮಾಗಿ ಅತೋಪ ಅತೋಪ ಫಂಗ್ಲಪ್ಪ ಸರ್ಟಿಫಿಕೇಟ್ ಸಿಂಗ್ ಅಸಿ ಡಿಜಿ ಲಾಕರ್ ದ ಹಾಪ ಹೌರಬನಿ ಅದುಗ ಅಪಾರ್ ಐ ಡಿ ಸಿ ಸಿಜಿನರಗ ಸರ್ಟಿಫಿಕೇಟ್ ಸಿಂಗ್ ಅದು ಡಿಜಿ ಲಾಕರ್ ದಗಿ ಯೇಂಗ್ಬ ಅಮದಿ ಲೋಕ್ತಬ ಯಾದೊಯ್ನಿ ಹೊಜಿಕ್ತಿ ವೊಕೇಶನಲ್ ಕೋರ್ಸು ಮಹೈ ತಂಬದ ಯಾವರಬನಿನ ಮದುದ ಫಂಗ್ಲಪ್ಪ ಮಹೈರೋಯ್ ಅದುಗಿ ಕ್ರೆಡಿಟ್ ಸ್ಕೋರ್ ಅದುಸು ಅಪಾರ್ ಐ ಡಿ ಸಿಜಿನರಗ ಅದು ಮಗ ಯೇಂಗ್ಬ ಯಾರಕದೊಯ್ನಿ ತೈಮ ಇತೈಮ ಮಸೀದ ನತ್ತನ ಮಹೈರೋಯಮ್ಮನ ನೀಟ್ ಜಿ ನ ಚಿಂಗ್ಬ ಕಂಪೆಟಿಟಿವ್ ಎಕ್ಸಾಮ್ ಸಿಂಗ್ ಅಮದೇ ಸ್ಕಾಲರ್ಶಿಪ್ ಅಪ್ಲೈ ತೌವದ ಯಾಮ್ನ ಲಹಲಕದೊಯ್ನೆ
1: ಸಿದಿ ಬ್ಯಾಂಕ್ ಅಕೌಂಟ್ ಹಾಂಬಗುಂಬನಿ ಕೋ
3: ಇತೈಮ ಮಾನೆ ಅದುಮಾಯ್ನ ಹಾಯರ್ಸು ಯಾಯೆ ಮಸೀಗಿ ಖೊಂಗ್ಥಾಂಗ್ ಅಸಿ ಎನ್ ಇ ಪಿ 2020 ಹಾಯ್ಬದಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಸರುಕ್ ಅಮ್ಮೋಯ್ನ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗಿ ಥೌಸಿಲ್ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿ ಗಿ ಮುಖಾದ ಸೇಮ್ಲಕ್ಪನಿ
1: ಓ ಅಸೇಂಗ್ಬಾ ಯಂ ಗಾನಾ ಗಿನ್ನಿ ಮಸಿದಿ ಓ ಅದು ಹೋಯ್ರೆ
3: apar ID asi lairabadi school hongbada natraga college amada ming chanbada che changi chenthok chensin mathau tararoi taima ID asi haibada darkar leiba mark sheet certificate degree diploma loina thula ani apar ID khanglabadi mahiroi amagi phanglakpa credit khudingmak bharat pumbada khangba yaragani taima
5: asiang ba yam kana gani masidi
2: achobi aina haita school da chatlu si oja pritam unari si ana
5: achumbani chema yam nungai ozagawari sabasi
3: oza shanti apargi kana badi sidal loidri
2: hi bi oza aigi inau si yam khangning na lakpani mangonda ne ozana hi bi ba takpi ba ya ba loina mukta mayek singna hi bi khoba
3: yani ani ai makha ta na dum haijarakke apar id sidi punsi chuppagi oirabani na yum hongaga chatpa natraga mapan lamda lairik makha tamba chatpada achawwa mateng oidoini mahiroi adugi academic records haibadi magi mark phanglakpa karam karam ba achievement certificates lai asina chingba loina khangba yadoini
5: oh yam phaina adudia
3: apar idsi digilocker ga link tawbunina certificate mayamadu file amada hapaga koi pu pu bagi awabasu lairaroi yamna phaba khongthangni bharat sarkarna mahiroi singidamakta lakhot pirakliba asi digilocker da che chang pumnamak yaorga lairadoini akhoina mangkhibagi tahobagi hukhibagi akiba pakhat pasu matta lairaroi
5: yam phai ai gyan tarak le hojikti ado school na matau karam na sim doino apar id sibo
3: itaima school da hanadagi mahiroi khudingi details asi udice portal da yaorga lai
5: oh
3: itaima hoina sahi tawrak laba consent form adu loksal laba matung da mahiroi adugi ming date of birth aadhar number asina chingba munna yenglaba matungda id asi semgani nep national education policy 2020 na thamliba pandam singi manungda yamna achoba khongthang amani masina mahi tambada hena maung chaba amadi khudung chaba phanghangani
5: oja do angangi maming men bada soikhi baga yawradi semdok semjin ga di yagadro
3: itaima nanau haijage matam matam gi matunginna aadhar update udice ta update lakpada adum semak pa yagani adu buitaima semdok semjin gi khudong cha da ba du mayok na dana ba men khat pa matam da section na melawna isoi soi de
5: o o oza pitam yam nungai re oza ga unaraga aina khanglam da ba singloi na khangle apar hai sidi ngasi heing khaktagi oiramdre apar hai ba sidi isa singi tungi punsibu he na section ma maung da thambi bani yam nungai jare oja
3: aisi yam nungai jai itai mana asum na khanglam da basing khangbi ning da na lakpi ba matung da su khangning ba leibira ga di ekhoi oja da dum hangbi ra ukoi tai ma
2: hoi hoi achobi apar gi maram da nahak loina khangle ko ngasi di
5: hoi che ma khangning ba pum namang oja pritam na loina sugai na takpi re
2: yam phare adu din nahak yum halaga lanchen bi gi form do mensulu ro ko ai di class lady nahak hana yum halam
5: hoi che ma ai chalamage oja pritam ai amuk chalu khige
3: phani phani tai ma matung da su dum mateng pang jage na nauna
5: yam nungai jare ngasi di khang da bu khudi mak loina khang jare adu di ai su yum da chalaga consent form do section nam ta melu khige
3: phani phani tai ma
5: lanchen bi lanchen bi hayengi lai ka khando aborang bo nangi apar gi form du su melam labani हाँ पकाउनु को इमा मया ngak te tholu khige
6: achobia kari mathen sara bang si dia
5: jesa ngasi di irom bachare angang gi school gi phoma ma tharak pado min khrabo
6: aadhar gi phom du natro
5: aadhar na tie appar hai bani
6: kari no aduna mo kari kana duiba
5: isa singi tungi mahitam bada yam kana gada ba mani isa singi mahitam bada changliba phangliba chi jang khuding mak mapham ama da chekshin na yawraga laira duini
6: o o o
5: aidi akhoi chem hoigi school gi oja amaga su wari ning thi na sanaru re yam na phabo khongthang amani
6: achobia adu dei suren yum sanga ka form do yeng luragi he
5: munna pabi uiche isigi ayaba yawraga yamne chekshin na isa singi phanabagi damakta sem dori ba apar id ni
6: o o o o o o
5: masigi khongthang asina isa singi mahitambagi lambi adu sexit na thamdori ni ꯑꯩꯈꯣꯏꯅ ꯐꯣꯝ ꯑꯁꯤꯗ ꯁꯍꯤ ꯇꯧꯈꯤꯕ ꯍꯥꯏꯕꯁꯦ ꯏꯆꯥꯒꯤ ꯇꯨꯡꯒꯤ ꯂꯝꯕꯤ ꯑꯃ ꯁꯦꯝꯕꯤꯕ ꯈꯛꯇ ꯅꯠꯇꯅ ꯆꯦꯛꯁꯤꯟꯅꯁꯨ ꯊꯝꯕꯤꯔꯕꯅꯤ꯫
6: ꯑꯦ ꯑꯆꯧꯕꯤ, ꯑꯗꯨꯗꯤ ꯌꯥꯝ ꯐꯕ ꯈꯣꯡꯊꯥꯡꯅꯦ꯫ ꯃꯁꯤꯗꯤ ꯑꯩꯈꯣꯏꯁꯨ ꯄꯨꯟꯅ ꯁꯔꯨꯛ ꯌꯥꯃꯤꯟꯅꯒꯗꯕꯅꯤ ꯅꯠꯇ꯭ꯔꯥꯅꯦ ꯑꯆꯧꯕꯤ?
5: ꯑꯗꯣ ꯏꯆꯦ, ꯃꯃꯥꯡ ꯂꯩꯀꯥꯏꯒꯤ ꯃꯩꯔꯥꯁꯪꯗꯣ ꯑꯗꯨꯗꯁꯨ ꯆꯠꯂꯒ ꯑꯩꯈꯣꯏ ꯋꯥꯔꯤ ꯁꯥꯔꯨꯔꯁꯤ, ꯂꯥꯛꯑꯣ ꯂꯥꯛꯑꯣ ꯏꯆꯦ,
6: ꯂꯥꯛꯑꯣ ꯂꯥꯛꯑꯣ ꯆꯠꯁꯤ ꯂꯥꯛꯑꯣ
0: ꯗꯤꯄꯥꯔꯠꯃꯦꯟ ꯑꯣꯐ ꯑꯦꯖꯨꯀꯦꯁꯟ ꯑꯦꯁ ꯁꯃꯒ꯭ꯔ ꯁꯤꯛꯁꯥ ꯃꯅꯤꯄꯨꯔꯒꯤ ꯇꯦꯡꯕꯥꯡꯒ ꯂꯣꯏꯅꯅ ꯁꯟꯗꯣꯛꯄ ꯊꯧꯔꯝ ꯑꯄꯥꯔ ꯇꯥꯕꯤꯔꯦ꯫ ꯃꯈꯜ ꯃꯊꯦꯜꯒꯤ ꯊꯧꯔꯝꯁꯤꯡꯅ ꯂꯩꯇꯦꯡ ꯑꯣꯏꯗꯨꯅ ꯁꯟꯗꯣꯛꯆꯔꯤꯕ ꯑꯗꯣꯝꯒꯤꯗꯃꯛꯅꯤ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ FM ꯁꯉꯥꯏ ꯆꯦꯅꯦꯜ꯫

ಮಿಯಾಮ್ನ ಯಾಮ್ನ ಪಾಮ್ನ ಎಂಗಕ್ಕಿಬ ಮಣಿಪುರಿ ಫಿಲ್ಮ್ ಸಿಂಗಿ ಲಕ್ತ ಅಹಿಂಗಿ ಸಿಂಗಾರೈಶು ಅಮನಿ ಮಸಿಮಕ್ಸು ಅದುಮಕ್ ಯಾಮ್ನ ಪಾಮ್ನ ಗಂಗ್ನದುನ ಅತಾಬಿಕ್ ಅತಾಬಕಯಾಗಿ ನಾಕೊಂಗ್ದ ನಿಂದುನ ಲೈರಿಬ ಇಶೈಕೆಯ ಫಿಲ್ಮ್ ಅಸಿದ ಯಾವ್ರಿ ಫಿಲ್ಮ್ ಅಸಿ ಒಯ್ನಬ ಹೊನ್ನಕ್ಕಿಬದ ಥೌದಾಂಗ್ ಲೌಕಿಬಸಿಂಗ್ ಖಂಗ್ಮಿನಸಿ ಸ್ಟೋರಿದ ಮಂಗ್ಲೆ ಮಂಗಾಂಗ್ ಸ್ಕ್ರೀನ್ ಪ್ಲೇದ ಎಲ್ ಧನಚಂದ್ರ ಅಮದಿ ಹಿಜಂ ರಾಜೇಶ್ ಸಿನೆಮಾಟೋಗ್ರಾಫಿದ ಬೋಚೌ ಸೈಖೋಮ್ ಎಡಿಟರ್ ಅಮುತುಂಬ ಮಂಗ್ಲೆ ಮಂಗಾಂಗ್ನ ಪ್ರೊಡ್ಯೂಸರ್ ಒಯ್ಕಿಬ ಅಮರ್ ರಾಸ್ನ ಡಿರೆಕ್ಷನ್ ಪಿಬಿಕಿಬ ಅಹಿಂಗಿ ಸಿಂಗಾರೈ ಫಿಲ್ಮ್ ಅಸಿದಗಿ ಮಥಂಗಿ ಶೈ ತಮಿನಸಿ

ತಹಂಜರಿಬೆ ಇಸೆ ಅಸಿ ಅಹಿಂಗಿ ಸಿಂಗಾರಿ ಫಿಲ್ಮ್ ಅಸಿದೆಗಿ ನಾವುಯ ಅಮದಿ ಪುಷ್ಪರಾಣಿ ಪುನ ಸಕ್ಮಿನಬ ಮಂಗ್ಲೆ ಮಂಗಾಂಗ್ನ ಸೈರಿಂಗ್ಬ ಅಮದಿ ಗೀತ್ ಅಮದಿ ಗೋಪಿನ ಸೈರಾಂಗ್ಬೈಸೈನಿ

ಹೈಬಗಿ ಕುದಂ ನಾಗಾಲೆಂಡ್ಗೆ ಫೆಕ್ ಜಿಲ್ಲಾಗಿ ವಶಾಲು ಪುರೋನ ಉತ್ಲೆ ಹರಿಯದನ್ನ ಪ್ರಧಾನ ಮಂತ್ರಿನ ಶ್ರೀ ವಶಾಲು ಪುರೋನ ಪಿಕ್ಲಬಲಂ ಅಮದ ಗ್ಲೇಡಿಯೋಲ್ಸ್ ಪಾಂಬಿ ಥಾದುನ ಲೈ ಮರಾಂಗ್ ಕಾಯ್ನ ಪುಟೋಕ್ಪ ಅದುಬಸು ಪನ್ಕಿ ಮಾಂಗ್ನ ಹೈ ಮಸಿನ ಐಕೋಯ್ನ ಕರಿಗುಂಬ ಥಬಕ್ ಅಮ ಥವಾಯ್ ಯಾವ್ನ ನಿಂಗನ್ನಬ ಲೈತನ ಅಚೆತ್ಪ ಥಾಜಬ ಅಮಗ ಲೋಯ್ನನ ಪೈಕಲ್ಲಬದಿ ಸೋಯ್ದನ ಮೈಪ ಇ ಹೈಬದು ಉತ್ಲೆ ಶ್ರೀ ಮೋದಿನ ಹೈ ಮಿಷನ್ ಶಕ್ತಿ ಸತ್ಕಿ ಮಖಾದ ಲೈಬಾಕ್ ಸಾಮ ಮರಿಗಿ ನುಪಿ ಮಹಿರೋಯ್ ಲಿಸಂಗ್ ತರಾನಿಥೊಯ್ದ ಸೆಟಲೈಟ್ ಟೆಕ್ನಾಲಜಿ ತಮ್ನಬ ಅಮದಿ ಇನ್ನೋವೇಶನ್ಗೆ ಲಂದ ಕುಮಾಂಗ್ ಚೌಶಿಲ್ ಹನ್ನಬಗಿ ತಂಜಾ ಫಂಗ್ಲೆ ಮಾಂಗ್ನ ಹೈ ಗೌತಮ್ ಬುದ್ಧ ವಿಶ್ವವಿದ್ಯಾಲಯದ ಮಿಷನ್ ಶಕ್ತಿ ಸತ್ಕಿ ಅನಿಸುಬ ತಂಕಕ್ ಹೌದೋಕ್ರೆ ಮಸಿದ ಮಾಲೇಮ್ಗೆ ತೊಂಗಾನ್ ತೊಂಗಾನ್ಬ ಲೈಬಾಕ್ಸಿಂಗ್ ಅಮದಿ ಭಾರತ್ಗೆ ಚೌರಾಕ್ನ ನುಪಿ ಮಹಿರೋಯ್ ಸಾಮ ಮುಗ್ನ ಶರುಕ್ ಯಾರಿ ನುಪಿ ಮಹಿರೋಯ್ಸಿಂಗ್ನ ಪುನ್ಸಿಲ್ಲಗ ಸೇಮ್ಬ ಸೆಟಲೈಟ್ ಅಸಿ ಥಾಗಿ ಅಕೋಯ್ಬದ ಥಾನಬ ಥೌರಾಂಗ್ ತೌರಿ ಹಾಯ್ನಸು ಶ್ರೀ ಮೋದಿನ ಮಖಾ ತಾಕಿ ಲಾಕದೂರಿಬ ನುಮಿತ್ ಖರನಿ ಅಸಿದ ಹರಾವ್ ಕುಮೈ ಕೆಯ ಲಾಕ್ಲಗನಿ ಹಾಯ್ದುನ ಅಸಿಗುಂಬ ಹರಾವ್ ಕುಮೈಗಿ ಮತಂದ ಲೈಬಾಕ್ ಅಸಿದ ಚಾಜಬ ಪೋಟ್ ಯಾರಿಬ ಮಖೈ ಸಿಜನ್ ಅದುನ ಬೋಕೆಲ್ ಫೋರ್ ಲೋಕೆಲ್ಗೆ ಅರ್ಥ ಮಪುಂಗ್ ಫಾಹನ್ನಬಸು ಪ್ರಧಾನ ಮಂತ್ರಿನ ಮಹಾಕಿ ಮನ್ ಕಿ ಬಾತ್ ಥೌರಂದ ಹಾಯ್ರಿ ಮಾಕಿ ವಾರೋಲ್ಗೆ ಲೋಯಿಸಲಕ್ಪದ ಶ್ರೀ ಮೋದಿನ ಅಪಿಕ್ ಅಪಿಕ್ಪ ಥಬಕ್ತಗೆ ಹೌರಗ ಸಾವ್ನ ಮೈ ಪಾಕ್ಪ ಗಮಕಿಬ ಮಿಯೋಯ್ಸಿಂಗ್ ಲೈರಬದಿ ಮಕ್ಕಳಿಗೆ ಮರಂದ ಮನ್ ಕಿ ಬಾತ್ಗೆ ಕುಟಾಂಗ್ದ ಖಂಗನ್ ಬಿರಕ್ನಬ ಅಪೀಲ್ ತೌಕಿ ಮಣಿಪುರ್ ಇಂಟರ್ನ್ಯಾಷನಲ್ ಯೂತ್ ಸೆಂಟರ್ MIWCನ ಸಿಂಧುನ ಇಂಟರ್ನ್ಯಾಷನಲ್ ಡೇ ಆಫ್ ದ ವಿಕ್ಟಿಮ್ಸ್ ಆಫ್ ಎನ್ಫೋರ್ಸ್ ಡಿಸ್ಇಫಿಯರೆನ್ಸ್ಗೆ ಸ್ಪೆಷಲ್ ಲೆಕ್ಚರ್ ಮತ್ತು ಇಂಟರಾಕ್ಷನ್ ಪ್ರೋಗ್ರಾಮ್ ನಸಿ ಇಂಫಾಲ್ಗೆ ಕಾಂಚಿಪುರದ ಲೈಬ ನ್ಯಾಷನಲ್ ರಿಸರ್ಚ್ ಸೆಂಟರ್ದ ಪಂಕ್ತೊಕ್ಕನಿ ಥರಂದುದ ಮಣಿಪುರ್ ಯೂನಿವರ್ಸಿಟಿಗೆ ಡಿಪಾರ್ಟ್ಮೆಂಟ್ ಆಫ್ ಲಾಗೆ ಹೆಡ್ ಡಾಕ್ಟರ್ ಯುಮ್ನಾಮ್ ಪ್ರೇಮಾನಂದನ ರಿಸರ್ಚ್ ಪರ್ಸನ್ ಒಯ್ನ ವಾಂಗಾಂಗನಿ ಚೀಫ್ ಮಿನಿಸ್ಟರ್ಗೆ ಆರ್ಟಿಸ್ಟ್ಗೆ ತೆಂಗ್ಬಾಂಗಿ ಮಖಾದ ಯುನೈಟೆಡ್ ವಿಮೆನ್ ಸೋಷಿಯಲ್ ಅಂಡ್ ಕಲ್ಚರಲ್ ಫೋರಂನ ಸಿಂಧುನ ನುಮಿತ್ ಕುನ್ಮ

ಆಕಾಶವಾಣಿ ಇಂಫಾಲ್ ಹೌಸಿಕ್ ಲಾಂಥುಕ್ ಚರಿ ರೇಡಿಯೋ ಲೀಲಾ ಕುರಾಕ್ ಲೀಲಾ ಇಬ ಸಾಂತ ಕುರಾಯ್ ಲೀಲಾ ಪುಥೋಕ್ಪ ಮೈಬಮ್ ಇಶಾ ಕಾಂತ ಪುಥೋಕ್ಪದ ತೆಂಗ್ಬಾಂಗ್ಬ ಅಥೋಕ್ಪಂ ಸುಭಾಷ್ ಚಂದ್ರ ಮ್ಯೂಸಿಕ್ ದ ಲೊನಾಂಡೋ ಲೈಕುರಾಮ್ ಹೌಸಿಕ್ ಲೈಚರೆ ರೇಡಿಯೋ ಲೀಲಾ ಕುರಾಕ್.

0: susang na pairagli. Ay, kamana ba? Kanahamat na hikting na dita ko. Eh, kanano? Ay, kasakmana ba, ama? Sakap to'y na mapamasitam na paislag ni basi.
1: Is, usiyak toge. Kaya tataram nita. Mahagto na, kadong tapay krabasano.
0: Karikino, mana, magi apikpamasi ani si tanggat-tanggat to na, yaam na lang tak na naging libasi po.
1: Kanangay ramino.
0: Ayro,
1: mane, nambune.
0: Oh, kanasungay ba natiye, chum potaram ba ni?
1: Oh, nang di, kurak ulapak kayang kuira.
0: Kurak wan bahay ba ti?
1: Oo, nang yaam na ang hangmali. Ay ko'y gipunsigi maramda karimata kangdri. Kangbrane nang bo.
0: Kangdiye.
1: Nang ginasin na naw, sagay natay di amatalay tabro.
0: Ay nakanglak pa matamda. Ay ko'y ahumlay minarami.
1: Oo.
0: Noong malay bak tiba numit amada. Nupama na ay ko'y nalayram ba mapamaduda. Ay ahak pa irik karasay taraki. Madugi tawdog doda. Makoy po na maglay kidre.
1: Oh, untok pa nita.
0: Hey, miyoy ba? Karigino nang na ay iwari taraga nung ay taba pauri ba di?
1: Nang honda tokli ba tawdog adumak?
0: Ay honda su toki karigay ba?
1: No, ma. Ay ko'y ikanglup mayam lay ba? Kobi ngak ta thab hing khol amada sana duna leirami
0: nangi warisina ai gi lai khidraba ibung singa do busning chingal
1: mapham do da khangau dana ya amna nam thiba manam ama nungsit kaloina na humlakki
0: adu take
1: ngai hak amuk leiraga manam ado isingaloina na kobi pambi singdo thung na sai taraklami nam ti bai singado hingkol duma pak tak na na sai taraki ban
0: ai gi pun sigin nong ai ba mikup singadu su hu se laba adu kum laba manam matuna manghan bikri
1: ai koi pum namak mai kai khang de senaki lambida sidu na taramba mayam sina khong phau ba tha pham laiki
0: aisho laibak thira ba numit da tu da ibung singa duna laitom marak ta lot tu na thambiram ki bani
1: oh nangi di imung manung khak ta ni sidi ba do
0: atabu kaina ba gi sina hai ba sidi imung phuru chak manai
1: Sumi nang nahiribat. Adubo. Ay di, nung sikraba, ipurup mayam gitawa yaudraba. Haksang singaduki matakta. Karak-karagat tawa hing nabagidamag silag kibane.
0: Adub, chao kraba landada. Nang namataw karam na hing hauriba. Nang ipurup ta, amuk karam na tinba panglipano.
1: Matapdoda, asum selak paduna, ay nawari hayduna potage tauba matamda. Isang sang ba, yaam na naan ba mapam amating narure. Mapamdoda, ay ngahak palingay da. Ay nalayri ba mapamdugi manakta. Ay koy gumba, kanglup amatasil laga, wata na doon nalayrami.
0: Atugi maghatarak patati, kamdaw karak.
1: Kuise, mapamduda punna kundalay tara si. Karigumba satpa tara basu punna kanglup na ay nasatla si ay na lep na rito.
0: Karigino, ay koy bumiyoy basing sina punna hat kadabagi landarag libasibo.
1: Ang ambagi ot pa na ibabo. Asuan ba na karam na lanteng na bangam gani? Ay ko'y na makoy ki masinzak sa ay haydo na tauri po wairang basuyay da. Ado, nang di ꯀꯣꯚꯤꯠꯇꯤꯟꯗꯒꯤ ꯑꯣꯜꯂꯛꯄ ꯈꯨꯔꯥꯛ ꯍꯥꯏꯕꯗꯨꯅꯦ
0: ꯅꯪꯗꯤ ꯀꯔꯝꯍꯥꯏꯅ ꯈꯪꯉꯤꯕ
1: ꯑꯩꯒꯤ ꯏꯊꯛ ꯊꯣꯡꯕ ꯈꯨꯔꯥꯛꯁꯤꯡꯅ ꯍꯥꯏ ꯑꯩꯅ ꯈꯨꯔꯥꯛ ꯑꯣꯜꯂꯛꯄꯒꯤ ꯃꯄꯣꯛ ꯑꯁꯦ ꯃꯄꯨꯡ ꯐꯥꯅꯁꯨ ꯑꯣꯍꯧꯋꯤ ꯃꯈꯣꯏꯅ ꯑꯩꯅ ꯈꯨꯔꯥꯛ ꯑꯣꯜꯂꯛꯄꯒꯤ ꯊꯧꯑꯣꯡꯁꯤꯡ ꯑꯗꯣ ꯍꯧꯕꯗꯒꯤ ꯂꯣꯏꯕ ꯐꯥꯎꯕ ꯑꯩꯉꯣꯟꯗꯁꯨ ꯂꯤꯕꯤꯈꯤ
0: ꯑꯩꯁꯦ ꯈꯨꯔꯥꯛ ꯍꯥꯏꯕꯗꯨ ꯑꯣꯏꯔꯦ
1: ꯃꯥꯅꯦ ꯅꯪ ꯈꯨꯔꯥꯛ ꯑꯃꯣꯝꯅꯦ ꯅꯪꯒꯤ ꯏꯟꯈꯠꯂꯛꯄꯒꯤ ꯊꯣꯠ ꯅꯧꯔꯕ ꯐꯖꯔꯕ ꯁꯛꯇꯝ ꯃꯗꯨꯕꯨ ꯎꯕꯗ ꯍꯧꯖꯤꯛꯇꯤ ꯅꯪꯒ ꯁꯛꯃꯥ ꯂꯦꯛꯃꯥꯟꯅꯕ ꯈꯨꯔꯥꯛ ꯂꯥꯕ ꯀꯌꯥ ꯑꯃꯅ ꯃꯈꯣꯏꯒꯤ ꯃꯤꯇꯥꯐꯝ ꯑꯣꯏꯔꯒꯅꯤꯌꯦ
0: ꯑꯩꯕꯨ ꯐꯖꯕ꯭ꯔꯅꯦ ꯌꯥꯝ ꯐꯖꯩ
1: ꯅꯪꯒꯤ ꯄꯥꯔꯞ ꯇꯧꯕ ꯍꯛꯆꯥꯡ ꯇꯨꯝꯄꯛ ꯇꯧꯅ ꯇꯥꯔꯛꯄ ꯁꯕꯥꯟ ꯇꯅꯧ ꯇꯅꯧꯕ ꯅꯁꯥ ꯑꯅꯤ ꯅꯁꯥ ꯑꯅꯤꯗ ꯄꯥꯔꯕ ꯑꯉꯧꯕ ꯃꯆꯨꯅ ꯐꯩꯅ ꯆꯦꯜꯂꯤꯕ ꯃꯐꯦꯟ ꯑꯗꯨꯗꯒꯤ ꯅꯥꯄꯨ ꯃꯆꯨꯒꯤ ꯐꯤꯕꯥꯟꯗ ꯅꯝꯂꯤꯕ ꯑꯃꯨꯕ ꯕꯤꯟꯗꯤꯁꯤ
0: ꯑꯗꯣꯝꯅ ꯅꯨꯡꯁꯤꯗꯅ ꯄꯪꯍꯥꯏ ꯍꯥꯏꯕꯤꯔꯦ
1: ꯅꯨꯡꯁꯤꯕꯒꯤ ꯍꯥꯏꯖꯤꯟꯕ ꯅꯠꯇꯤꯌꯦ ꯅꯪꯒꯤ ꯀꯜꯂꯛꯄ ꯃꯤꯍꯧꯕ ꯌꯥꯎꯗ꯭ꯔꯤꯕ ꯏꯁꯤꯡꯒꯨꯝꯅ ꯁꯦꯡꯂꯕ ꯋꯥꯈꯜꯗꯨꯕꯨꯅꯤ ꯑꯩꯅ ꯍꯥꯏꯔꯤꯕꯁꯦ
0: ꯑꯗꯣꯝꯒꯤ ꯋꯥꯇꯥꯁꯤꯗꯤ ꯑꯩꯗꯤ ꯏꯀꯥꯏꯕ ꯑꯃ ꯌꯥꯎꯁꯤꯜꯂꯛꯏꯀꯣ
1: ꯀꯩꯗꯧꯅ ꯏꯀꯥꯏꯗꯣꯏꯅꯣ ꯑꯩꯅ ꯍꯥꯏꯔꯤꯕꯁꯦ ꯑꯩꯅ ꯈꯪꯕꯗꯨꯗꯅꯤ ꯅꯉꯣꯟꯗ ꯌꯥꯎꯔꯤꯕ ꯃꯒꯨꯟ ꯄꯨꯝꯅꯃꯛ ꯏꯪꯈꯠꯂꯛꯂꯤꯕꯤ ꯅꯤꯡꯊꯤꯔꯕꯤ ꯈꯨꯔꯥꯛ ꯑꯃꯒꯤ ꯁꯛꯇꯝꯅꯤ
0: ꯑꯩꯁꯤꯕꯨ ꯇꯁꯦꯡꯅ ꯐꯖꯕ ꯆꯥꯟꯅꯅꯤ
1: ꯍꯩꯃꯥ ꯅꯪꯕꯨ ꯀꯔꯤ ꯑꯃꯨꯛ ꯈꯜꯂꯤꯕꯅꯣ ꯇꯨꯃꯤꯟꯅ ꯃꯤꯐꯝ ꯍꯣꯡꯗꯕ ꯃꯈꯩ ꯌꯦꯡꯂꯤꯕꯗꯨꯕꯣ
0: ꯀꯩꯁꯨ ꯈꯟꯗꯦꯗ ꯑꯩꯁꯤꯕꯨ ꯅꯉꯣꯟꯗ ꯀꯔꯤ ꯍꯥꯏꯅ ꯀꯧꯗꯣꯏꯅꯣ
1: ꯏꯆꯦ ꯀꯧ ꯑꯩꯗꯤ ꯌꯨꯝ ꯄꯥꯜꯂꯦ ꯍꯧꯖꯤꯛ ꯃꯤꯔꯣꯜꯂꯤꯕꯤꯅꯦ ꯅꯪꯒꯤ ꯃꯤꯡꯗꯤ
0: ꯏꯆꯦ ꯑꯩꯒꯤ ꯃꯤꯡꯗꯤ ꯂꯩꯅꯥ ꯀꯧꯋꯤ
1: ꯂꯩꯅꯥ
0: ꯏꯆꯦ ꯑꯗꯨꯗꯤ ꯏꯆꯦꯒꯤ ꯃꯤꯡꯗꯤ
1: ꯑꯩꯒꯤꯗꯤ ꯅꯥꯆꯣꯡ ꯀꯧꯋꯦ
0: ꯑꯗꯨꯗꯤ ꯏꯆꯦꯅ ꯃꯐꯝꯁꯤꯗ ꯂꯥꯛꯄꯁꯤꯕꯨ ꯀꯔꯤ ꯃꯔꯝꯒꯤꯅꯣ
1: ꯉꯁꯥꯏ ꯃꯈꯩ ꯑꯩꯁꯦ ꯅꯪ ꯇꯥꯗꯒ ꯀꯣꯏꯔꯨꯕꯅꯦ
0: ꯇꯥꯗꯅ ꯀꯗꯥꯏꯗ ꯂꯩꯍꯧꯔꯕ
1: ꯍꯣ ꯃꯥꯒ ꯑꯩꯒꯅꯦ ꯉꯥꯏꯍꯥꯛꯇꯪ ꯁꯝꯕ ꯂꯩ ꯃꯔꯛꯁꯤꯗ ꯄꯣꯊꯥꯔꯤꯉꯩꯗ ꯎꯆꯦꯛ ꯑꯆꯧꯕ ꯑꯃꯅ ꯃꯊꯛꯇ ꯀꯣꯏꯄꯥꯏ ꯄꯥꯏꯗꯨꯅ ꯂꯩꯕ ꯎꯔꯛꯄꯗꯒꯤꯅꯦ ꯁꯣꯏꯗꯅ ꯁꯦꯔꯥꯛ ꯇꯝꯂꯛꯂꯅꯤ ꯈꯟꯗꯨꯅ ꯑꯩꯈꯣꯏ ꯑꯅꯤꯁꯦ ꯂꯝꯕꯤ ꯈꯥꯏꯗꯣꯛꯅꯔꯒ ꯄꯥꯏꯔꯛꯄꯅꯦ ꯃꯤ
0: ꯑꯗꯨꯗꯤ ꯇꯥꯗꯅ ꯏꯆꯦꯒꯤ ꯂꯩꯐꯝꯁꯦ ꯈꯪꯒꯗꯧꯔꯤꯕ꯭ꯔꯣ
1: ꯈꯪꯒꯅꯤ ꯃꯁꯤꯒꯤ ꯍꯪꯒꯥꯝ ꯄꯥꯝꯕꯤꯁꯦ ꯑꯩꯈꯣꯏ ꯑꯅꯤꯒꯤ ꯑꯍꯥꯟꯕ ꯎꯅꯐꯝꯅꯦ
0: ꯏꯆꯦꯁꯦ ꯎꯕꯗ ꯍꯛꆯ�ꯥꯡꯁꯨ ꯉꯝ ꯉꯝꯗꯅ ꯎꯏ ꯏꯆꯦꯕꯨ ꯍꯛꯆꯥꯡ ꯉꯝꯕꯤꯗꯕ꯭ꯔꯣ
1: ꯉꯝꯗꯦ ꯈꯔ ꯏꯁꯥ ꯂꯨꯝꯂꯕꯅꯤꯅꯅꯦ ꯋꯥꯔꯦꯗ ꯁꯥꯡꯅ ꯁꯥꯡꯅ ꯄꯥꯏꯕ ꯁꯨꯝꯗꯤꯌꯦ ꯕꯦꯃꯥ
0: ꯍꯣꯏꯅꯦ ꯑꯩꯅ ꯏꯆꯦꯁꯦ ꯌꯥꯝ ꯉꯝꯗꯅ ꯁꯨꯝ ꯎꯏꯌꯦꯅ ꯈꯜꯂꯝꯃꯤꯕ
1: ꯑꯗꯣꯏ ꯕꯦꯃꯥ ꯑꯩꯅ ꯉꯥꯏꯔꯤꯁꯦ ꯐꯅꯗꯤ ꯀꯨꯏꯁꯤꯜꯂꯛꯏ ꯀꯔꯤꯒꯤꯅꯣ ꯈꯪꯗꯦꯅꯦ ꯅꯪ ꯇꯥꯗꯁꯦ ꯍꯧꯖꯤꯛ ꯐꯥꯎꯕ ꯂꯥꯛꯄꯁꯨ ꯎꯗꯦ ꯃꯤ
0: ꯄꯥꯈꯠꯂꯨꯅꯨꯗ ꯏꯆꯦ ꯑꯩꯒ ꯁꯨꯝ ꯉꯥꯏꯃꯤꯟꯅꯁꯤ ꯑꯗꯨꯝ ꯂꯥꯛꯆꯔꯅꯤꯕ
1: ꯑꯩꯗꯤ ꯁꯨꯝ ꯄꯥꯈꯠꯂꯛꯑꯦ ꯃꯤ
0: ꯌꯦꯡꯉꯣꯏ ꯕꯦꯃꯥ
1: ꯏꯆꯦ
0: ꯀꯔꯤꯅꯣ ꯃꯊꯛꯂꯣꯝꯗ ꯌꯦꯡꯉꯣꯏ ꯃꯊꯛꯂꯣꯝꯗ ꯄꯥꯏꯊꯔꯛꯂꯤꯁꯦ ꯅꯪꯒꯤ ꯇꯥꯗ ꯑꯣꯟꯊꯣꯛꯅ ꯃꯥꯟꯈ꯭ꯔꯦꯗ
1: ꯏꯆꯦ ꯐꯔꯦ ꯐꯔꯦ ꯂꯥꯛꯑꯗꯤ ꯏꯆꯦꯅ ꯋꯥꯅ ꯉꯥꯏꯖꯕꯗꯣ ꯂꯥꯛꯑꯕ ꯅꯠꯇ꯭ꯔꯣ
0: ꯀꯔꯤꯅꯣ ꯏꯕꯦꯃ ꯅꯪ ꯇꯥꯗꯒꯤ ꯃꯁꯥ ꯑꯁꯦ ꯈꯞꯄ ꯎꯗꯦ ꯀꯔꯤꯅꯣ ꯃꯥꯒꯤ ꯃꯇꯧꯁꯤ ꯂꯩꯃꯥꯏꯗ ꯇꯥꯈ꯭ꯔꯦ ꯏꯕꯦꯃ ꯅꯪ ꯇꯥꯗꯁꯦ
1: ꯏꯆꯦ ꯏꯆꯦ ꯀꯔꯤꯅꯣ ꯇꯧꯔꯤꯁꯤꯗꯤ ꯃꯅꯥꯛꯇ ꯆꯠꯂꯒ ꯑꯃꯨꯛꯇ ꯌꯦꯡꯉꯨꯔꯁꯤ ꯏꯆꯦ
0: ꯁꯣꯔ ꯁꯣꯟꯈꯤꯗ꯭ꯔꯦ ꯃꯥꯒꯤ ꯃꯁꯥꯅꯤ ꯁꯤꯁꯨ ꯇꯦꯛꯂꯦ ꯀꯔꯤꯅꯣ ꯀꯔꯤꯅꯣ ꯅꯪꯅ ꯇꯧꯔꯤꯕꯁꯤꯕꯣ
1: ꯏꯆꯦ ꯃꯥꯒꯤ ꯃꯁꯥꯁꯦ ꯅꯣꯡꯃꯒ ꯑꯃꯨꯛꯇ ꯌꯦꯡꯕꯤꯌꯣ ꯑꯃꯨꯛꯇ ꯌꯦꯡꯁꯦ ꯏꯆꯦ
0: ꯏꯆꯦ ꯍꯧꯒꯠꯂꯣ ꯍꯧꯒꯠꯂꯣ ꯍꯥꯏꯕ
1: ꯑꯟꯊꯣꯛꯄꯅꯤ
0: ꯀꯔꯤꯅꯣ ꯅꯪꯅ ꯇꯨꯃꯤꯟ ꯇꯨꯝꯗꯨꯅ ꯂꯩꯔꯤꯕꯁꯤꯕꯣ ꯏꯆꯦ ꯌꯨꯝ ꯆꯠꯂꯁꯦ ꯍꯥꯏꯕꯅꯦ ꯍꯧꯒꯠꯂꯣ ꯍꯧꯒꯠꯂꯣ ꯅꯍꯥꯛ ꯌꯥꯎꯗꯅ ꯑꯩꯕꯨ ꯏꯊꯟꯇ ꯀꯔꯝ ꯍꯤꯡꯍꯧꯒꯗꯣꯔꯤꯕꯅꯣ
1: ꯏꯆꯦ
0: ꯍꯧꯒꯠꯂꯣ
1: ಇತಾದ ಪೂರಿಬ ತೈಬಂಗ್ ಪೌದ್ರಿಬ ತವಾಯಿ ಚಿಂಚೆ ಪೂದು ಐಬು ಕರಮ್ಲಯೋ ತೋ ಐ ಲೋಯಿರೆ
2: ತೋ ಲೋಚೆ ಐಬು ಕರಿಹಾಯಗದ ಬನೋ ಇಚೆ ತೋ ಕಪ್ಪನು ಮಪೂಮಾನ ಮಪೋಕ್ ದೇನ ತಂಬಿರಂಬನನಿ ತೋ ಇಚೆ ಐ ಇಸೇಬು ಯುಂ ಪಾವ ತಿಂಜರಂ ಲಗೈಚೆ
1: ಇಚೆ ಲೋಯಿರೆ
2: ಇಚೆ
1: ಲೋಯಿರೆ
2: ಇಚೆ ಇಚೆಗೆ ಯುಂ ಯೌರಬ ನತ್ರ
1: ಯೌರೆ ಇಚೆಗೆ ಯುಂ ಆಯ್ಬದೊ ಸೀದ
2: ಇಚೆ ಕರಂಬ ಮಫಮ್ನೋ ಇಚೆನ ಲೈರಿಸಿಬ
1: ಹವಾಯಿ ಪಾಂಬಿಸಿಗೆ ಮಧಕ್ಲೋಮ್ದ ಕಾಕ್ಕಲ್ಲಗ ಲೈರಿಬ ತರುಕ್ ಸುಬ ಮಸಾ ಸೀದನೆ
2: ಇಚೆ ಪೈಕಲಕ್ಬ ನಂಗದಬ ಮಾನ್ಬ್ರೊ
1: ನಮ್ಲರೊ ಇಸಿ ನಮ್ಲರು
2: ಪರೆ ಅದುದೇ ಐನ ಇಸಿಗೆ ಹಕ್ಚಾಂಗ್ದೋ ಹೈಪೆತ್ ನಾಕಲ್ಲಗ ಯುಂ ಯೌನ ಕಾಕನ್ನಬ ಹೊನರಸಿಕೊ ಛೆ ಐ ನಾಕಲ್ಲಕ್ಕೆ ಖೋಂಗ್ದೋ ತಪ್ನ ತುನಿಕೊ ಯಾರೆ ಮಪಂಚಿದರ ಮಪಂಚಿದ್ರ ಇಸಿ
1: ಮಾನೆ ಮಪಂಚಿನಿ ನಂಗ್ ತಾದ ಗಾಯಿಗ ಒಂದ ಲೈಮಿನಕ್ಕಿವನು ಸಿದಿ ಐ ಇತಂತ ನಾಯಿ ತೋಮು ಅವ್ರೆ
2: ಇಚೆ ಹೌಜಿಕ್ತಿ ಯಾಮ್ ಖಂಜಲ್ಲುರ ನೋಯ್ಸೆ ಮಪು ಮಾಗಿ ನೋಂಗ್ದಮ್ನಿ ಯಮ್ ಯೌರಬನಿ ನೈಸೇಸು ಐ ಐ ಯಮು ಖಂಜಕ್ರಕಿಚೆ
1: ಐ ಕೊಲೈನ ನಂಗ್ ಹನ್ಕ್ರನು ಮಪಂಸಿದ ನಂಗ್ಸು ಇಸಿಯಾಗ ಪುನ್ನ ಲೈರಸೆ
2: ಯಾನಿದೈಚೆ ಐ ಅದಮ್ ಹಂಜಕ್ರಗೆ
1: ನತಿ ಏಬಿಯಮ್ಮ ಐ ಕೊಯ್ದಿ ನಾಯಿ ತೋಮ್ ಹಿಂಗ್ಬ ಹಾಯ್ಬಸೆ ಕುದೋಂಗ್ ಯಾಮ್ನ ತಿನಿಂಗಾಯ್ನೆ ಅದುನ ನಂಗ್ಸು ಐ ಕೊಯ್ಗಿ ಲಗ್ತ ತಿಂದುನ ಲೈರರು ಇಚಿಸಿಯನ ಹಾರಿಬಸೆ ಯಾರು
2: ಐಬು ಇಚಿಯನ ಹಾರಿಬಸಿನ ಚುಮ್ಲತ್ರ ಬರೆ ಮತ್ತಮ್ ಖರ ಇಸಿ ಇಷ್ಟ ಲೈಬ ಹಾಯ್ತುನೆ ಹೊಯ್ಸೆ ಇಸಿನ ಹಕ್ಸಾಂಗ್ ಕಂದ್ರಿ ಭಾವ್ ನಾವು ಇಸಿ ಇಷ್ಟ ಲೈರ
1: ಅದು ನೀದನಾ

0: ಇಸಾನಗಲ ಸಿಲ್ಲಕ್ಪನೆ ಇಬಿಯಮದುಬು ಕದಾಯ್ದ ಲೈಕ್ರಬ ಜಾನು ಇಬಿಯಮ್ಮ ಬಿಯಮ್ಮ ತಾರಿಬ್ರೋ ನಂಗೋ
1: ಚೆ ಐಸಿದ ಲೈಯೆ
0: ಕದಾಯ್ದನು ನಂಗ್ನ ಲೈರಿದುಬೋ
1: ಐ ಮಥಕ್ಕಿ ಮನಾಸಿದ ಫಮಿಯೆ ಚೆ
0: ಫರೆ ಫರೆ ಅದು ನಂಗು ಕುರಾಕ್ ಮಯಾಮ ಸಬುನ್ ಸಬುನ್ ಪಾಯ್ರಗ ಸಾನರಿಸೆ ಯಾವನೆಂದ್ರೊ
1: ಇಚೆ ಐದಿ ಮಫಮ್ಸಿಗೆ ಚಟ್ನಬಿಸು ಖಂಗ್ದಿ ಕನಾ ಮತ್ತಗಸು ಖಂಗ್ನದಬನಿನ ಯಾನಿದ ಹಯೆಂಗ್ ಮತಂ ಖರ ಲೈರಗ ಯಾವ್ರಗೆ
0: ಹೇ ಖಂಗಾವ್ಬಿಸಿದೆ ವಾರಿ ಸಾರಗ ತಿನ್ನರಗ ಖಂಗ್ನರಕ್ಕದಬನಿನೆ ಖಂಗ್ನದಿ ಹಾಯ್ದನ ನಾತೋಮ್ತ ಅದುಮ್ ಲೈರಬದಿ ಕರಮ್ನ ಖಂಗ್ನರಕ್ಕದೋರಿಬನೋ
2: ಐನು ಓರಿಬ ಫಿವಂ ಮೂರ್ತಿ ಚಾನ ಫಜರಬ ಕುರಾಕ್ ಅಮೋಮಸಿಬು ಕನಾ ಬೋರಿ ಬಾಬ
0: ಕನಾನು ಸಿಗಿ ಕುರಾಕ್ ಅಮೋಮಸಿಬು ತೋಯಿನ ತೋಯಿನ ಉಯಿನಾ ಇದಿಯ
2: ನುಮಿ ನಿನಿ ಹುಮ್ನಿ ಸೂರೆ ಐನ ಮಾಬ ಮಫಮಸ್ತ ಉರಕ್ಲಿ ಬಾ ವಾರಿ ಸಾವೆ ಖಾಲೆ ಸಾವ ಸುಮಂ ಗುಮ್ದಿ ಅಸಿದಿ ಹೆತ್ತ ಚಂಚಲಗ ಸಾರಗೆ ಕನಾ ಬುಂಗರ ಮಿನೋ
1: ಕನಾಸು ಆಯ್ತೆ ಇಸೇಗ ವರಿ ಸಾನರಂಬನೆ
0: ಬಿಯಮ್ಮ
1: ಚೆ
0: ಕನಾನು ನಂಗ ವರಿ ಸಾರಿದುಬೋ
1: ಕನಾಸು ನತ್ತೆದೈಚೆ ಲಂದನ್ಬ ಚಂಗ್ಲಕ್ಪ ಕುರಾಕ್ ಲಾಭ ಅಮ್ಮನಿ
2: ಲಂದನ್ ನತ್ತಿಯೆ ನಂಗು ಉಬದನೆ ಚಂಗ್ಲಗೆ ಖನ ಚಂಗ್ಲ ಇಬನಿ
1: ಹಾಯ್ಮ ಒಂದೊಕ್ ನೈ ಕಾಯ್ಬ ಖಂಗಿದ್ರೆದ
2: ಕನಾನು ಅದೊಂಗ ಲೈಮಿನರಿದುಬೋ
1: ಇಸೇನೆ ಇಕಾಯ್ ಖಂಗ್ದಬ ಮೈಥಾಬಸಿದಿ
2: ಕೈನು ಅದು ಥಿನ ಇಬು ಸೈದುಬೋ ನತ್ತಿ ಕರಿ ಪೇಂದ ಬಲೈ ಬಗಿನೋಬ
1: ಹಾಯ್ಮ ಇನ್ಹಾಕ್ತಗ ಬೈಸ್ಲ